ಭೌವನಶ್ಚ ಚ ಭೌವನಶ್ಚ ಚ ಭೌವನಶ್ಚ ಚ ಭೌವನಶ್ಚ ಭೌವನಶ್ಚ ಚ ಭೌವನೋ ಭೌವನಶ್ಚ ಭುವನೋ ಭುವನಶ್ಚ ಭೌವನೋ ಭೌವನಶ್ಚ ಭುವನಃ ಚ ಭುವನೋ ಭುವನಶ್ಚ ಚ ಭುವನಶ್ಚ ಚ ಭುವನಶ್ಚ ಚ ಭುವನಶ್ಚ ಭುವನಶ್ಚ ಚ ಭುವನೋ